ಕರಕರಿ ಸಕಾಡು ಸಮನಲ್ಲಿ ತೆಲಿಕಂ ಪ್ರಾಡೆ ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು.